0: ಒಂದೊಂದ್ರ ಬರ್ಬಾದೆ ಐನೋನ್ರ ನನ್ನ ಬೀಕುತ್ತವ
1: ಸುಮ್ಮನಿಗೆ
0: ಹೊಲ್ದಾರೋಲೆ ನೋಡ್ರ ನೀ ಕನ್ನ ಮೊಂಡೋಣ್ರ ಈಗ ಬೀಕು.